ಹೌದು ಸವಾರಣಹಾರ ಸೂರಟ್ ಮಹಿಲಾ ತೀಜ ಹರ್ ಜಿಯೋ ತುದನು ಸದಾ ಸಲಾಹಿ ಪ್ಯಾರೇ ಜಿಚ್ಚರ್ ಕಟ ಅಂತರ ಹೈ।